0: ଏଇଠି ଶେଷ କରୁଛୁ ହିନ୍ଦୀ କଥାଚିତ୍ର ଗୀତ। ଶ୍ରୋତାଙ୍କ ଅନୁରୋଧରେ ପୁଣି ହିନ୍ଦୀ କଥାଚିତ୍ର ଗୀତ ଶୁଣିବେ ଆଜି ରାତି 10:35। ଆପଣ କାର୍ଯ୍ୟକ୍ରମ ଶୁଣୁଛନ୍ତି ଆକାଶବାଣୀ କଟକ କେନ୍ଦ୍ରରୁ। ଶୁଣନ୍ତୁ କନ୍ନଡ଼ ଭାଷାରେ ଗୋଷ୍ଠୀ ସଙ୍ଗୀତ ଶିକ୍ଷା, ଓଡ଼ିଆରେ ଶିକ୍ଷାଦାନ କରିଛନ୍ତି ଭାନୁମତୀ ସାହୁ।
1: ପିଲାମାନେ, ଏ ମାସର ଗୋଷ୍ଠୀ ସଙ୍ଗୀତ ଶିକ୍ଷାର କାର୍ଯ୍ୟକ୍ରମରେ ଗୋଟିଏ କନ୍ନଡ଼ ଭାଷାର ଦେଶବନ୍ଦନାଟି ଶିଖିବା। ଏହି ଗୀତଟିକୁ ଲେଖିଛନ୍ତି ଦୌଡ଼ ରଙ୍ଗେ ଗୌଡ଼ା। ପିଲାମାନେ, ଏଥର କାଗଜ କଲମ କାଢ, ଗୀତଟିକୁ ଆମେ ଲେଖିବା। ଗୀତର ଘୋଷା ଲେଖ।
2: ବାନ ସୂର୍ଯ୍ୟ ତଡବାଗೆନ୍ଦୁ ହୁଟ್ଟୁଲ ಬೇಸರವೆಂದು ಮಧ್ಯಾಹ್ನಕ್ಕೆ ಮುಳುಗುವುದಿಲ್ಲ, ಚೌತಿ ಚಂದ್ರ ಹುಣ್ಣಿಮೆಯನ್ನು ತೋರುವುದಿಲ್ಲ, ಹುಣ್ಣಿಮೆಯೆಂದು ಅಮಾವಾಸ್ಯೆ ಆಗುವುದಿಲ್ಲ।
1: ಯಾರ ಪ್ರಥಮ ಅಂತರ ರೇಖ
2: ಸೋಮಾರಿ ಮನುಜ ಹೊತ್ತಿಗೆ ಮುಂಚೆ ಏಳುವುದಿಲ್ಲ, ಶಿಸ್ತನು ಮರೆಯೇ ಬಾಳಲ್ಲೆಂದು ಏಳಿಗೆ ಇಲ್ಲ, ಪ್ರಕೃತಿಯಲ್ಲಿ ಋತುಮಾನಗಳು ಹಿಂದೆ ಮುಂದಿಲ್ಲ, ಕಾಲಕಾಲಕ್ಕೆ ಆಗುವುದೆಲ್ಲ ಆಗದೇ ಇಲ್ಲ।
1: ಯಾಪರೆ ದ್ವಿತೀಯ ಅಂತರ ರೇಖ
2: ತರುಲತೆಗಳು ಮಾನವರಿಂದ ಬೇಡಿದ್ದಿಲ್ಲ, ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸತ್ತದ್ದಿಲ್ಲ, ಪ್ರಾಣಿ ಪಕ್ಷಿ ಮೋಸಗಳನ್ನು ಮಾಡಿದ್ದಿಲ್ಲ, ಮರಗಿಡಗಳು ಆಶ್ರಿತರನ್ನು ಓಡಿಸಿದ್ದಿಲ್ಲ।
1: ಯಾಪರೆ ತೃತೀಯ ಅಂತರ ಲೇಖ
2: ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತಿದ್ದಿಲ್ಲ, ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ, ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ, ನೆಲ ಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ।
1: ಪಿಲಾಮನೆ, ಗೀತಟಿಕ ಭಲ ಭಾವರೆ ಲೆಖಿನಲ, ಎಥರ ಆಮೆ ಸಬು ಮಿಶಿ ಈ ಗೀತಟಿಕು ಶಿಖಿವಾ।